ಕಟ್ಟಾಗದೆ ಗಿನಾಗದೆ ಕಟ್ಟಾಗದೆ ಕಟ್ಟಾಗದೆ ಕಟ್ಟಾಗದೆ ಗಿನಾಗದೆ ಕಟ್ಟಿದಾಣ ಚಿತ್ತ ಮಗನ ತಾ ಕೆಡದಿತ್ತ ಕೆಡದಿತ್ತ ಕೆಡದ ಕೆಡದಿತ್ತ ಕೆಡದಿತ್ತ ಕೆಡದ ಕೆಡದ ಕೆಡದ ಹಾ.